0: ಗಾರೆ ಗಾರೆ
1: ಗರಬಡ
0: ಗಾರೆ ಗಾರೆ
1: ಸೂರ ಮಧ್ಯ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟೆ
0: ಗಾರೆ
1: ಸೂರಕ್ಕಿದ್ದಾರೆ ಇನ್ನಾಯ ಅದು.